0: ಗುಡಿ ಕಿನ್ನ ಖಾಲೆಯ
1: ಸ್ವಿಟ್ಟಿ,
0: ಗುಡ ವಾಲಿ ಚಾ ಕಿನ್ನ ಪೀತಿ
1: ಸ್ವಿಟ್ಟಿ,
0: ಮೂವ ಜಿದ ನಳ ಕಿನ್ನ ಕಿಚ್ಚೆಯ ಕಿಚ್ಚಿಕೆ ಮರಿ ಕಿನ್ನ ಸಿಟ್ಟಿ.